0: ಸಲೀಲಾಶ್ರೀವಾಸ್ತವಯ ಪುಣ್ಯ ಸಲೀಲಾ ಶ್ರೀವಾಸ್ತವ ಇತ್ಯನಯ ಅಸ್ಮಿನ್ ವಿಷಯೇ ಸರ್ವೇಷಾಂ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ಮುಖ್ಯ ಸಚಿವೇಭ್ಯಃ ಪತ್ರಂ ಲಿಖಿತಂ. ಸ್ವಾಸ್ಥ್ಯ ಸೇವಾ ಶುಲ್ಕ ನಿರ್ಧಾರಣೆ ಪಾರದರ್ಶಿತಾಯಾಃ ಮಹತ್ವಂ ಪ್ರತಿಪಾದಯಂತಿ ಸಾ ಉಕ್ತವತಿ ಯತ್ ಶುಲ್ಕಾನಾಂ ಸ್ಪಷ್ಟಂ ಪ್ರದರ್ಶನಂ ರೋಗೀಭ್ಯಃ ತೇಷಾಂ ಪರಿವಾರೇಭ್ಯಶ್ಚ ಚಿಕಿತ್ಸಾಲಯ ಚಿಕಿತ್ಸಾಯಾಃ ಸಂಭಾವಿತ ವ್ಯಯಂ ಜ್ಞಾತುಂ ಸಮುಚಿತಾನ್ ನಿರ್ಣಯಾನ್ ಸ್ವೀಕರ್ತುಂ ತಥಾ ಚಿಕಿತ್ಸಾ ವ್ಯಯಸ್ಯ ಯೋಜನಾಂ ನಿರ್ಮಾತುಂ ಸಹಾಯಂ ಕರಿಷ್ಯತಿ. ಕೇಂದ್ರೀಯ ಪರ್ಯಾವರಣ ವನ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವ ಅದ್ಯ ಪ್ರೋಕ್ತವಾನ್ ಯತ್ ವಿಕಸಿತ ಭಾರತ ಅಟ್ 2047 ಇತಿ ರಾಷ್ಟ್ರೀಯ ಸಂಕಲ್ಪಸ್ಯ ಸಿದ್ಧಯೇ ಆರ್ಥಿಕ ಪ್ರಗತೇಃ ಸಹೈವ ಪರ್ಯಾವರಣ ಸುರಕ್ಷಾಯಾಃ ಸಮನ್ವಯಃ ಅತ್ಯಂತಂ ಅವಶ್ಯಕಃ ಅಸ್ತಿ. ನವದೆಹಲ್ಯಾಂ ವನ ಸೇವಾ ಅಧಿಕಾರಿಣಾಂ ಮಧ್ಯಾವಧಿ ಪ್ರಶಿಕ್ಷಣ ಸಮಾರೋಹಂ ಅಲಂಕೂರ್ವನ್ ಮಂತ್ರಿ ದೇಶಸ್ಯ ಕಾನನ ಸಂರಕ್ಷಣೆ ವನ್ಯ ಪ್ರಾಣಿ ಸುರಕ್ಷಾಯಾಂ ಪ್ರಾಕೃತಿಕ ನ್ಯಾಸಾನಾಂ ಪಾಲನೆ ಚ ತೇಷಾಂ ಅನಿರ್ವಚನೀಯಂ ಸಮರ್ಪಣಾಭಿಸಂಧಾನಂ ಅಭ್ಯನಂದತ. ಭಾಜಪಾ ಮಹಿಳಾ ಮೋರ್ಚಾ ಇತ್ಯನಯ ಅದ್ಯ ನವದೆಹಲ್ಯಾಂ ವಿರೋಧ ಪ್ರದರ್ಶನ ಆಯೋಜಿತಂ. ಅನಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಛಾತ್ರಾಭಿಃ ಸಂಬದ್ಧಾನಾಂ ಕಥಿತಾನಾಂ ಯೌನ ದುರ್ವ್ಯವಹಾರ ಪ್ರಕರಣಾನಾಂ ಆಧಾರೇಣ ಆಂತರಿಕ ಮಣಿಪುರಸ್ಯ ಕಾಂಗ್ರೆಸ್ ಸಂಸದಸ್ಯ ಡಾಕ್ಟರ್ ಅಂಗೋಮಚಾ ವಿಮೋಲ್ ಇತ್ಯೇತಸ್ಯ ವಿರುದ್ಧಂ ಕಾರ್ಯಾಚರಣಂ ಕರ್ತುಂ ಯಾಚನಾ ವಿಹಿತಾ ಇತಿ ವಾರ್ತಾಃ.
1: ఆకాశవాణి సింహపురి ఎఫ్ఎం ఇప్పుడు గ్రామదర్శిని కార్యక్రమం ప్రసారమవుతుంది. ఈనాటి గ్రామదర్శినిలో స్థానిక సమాచారం వింటారు. ముందుగా వాణిజ్య ప్రకటన వింటారు.
2: మొదలు పెడదామా ఇన్వెస్టింగ్ పాఠాన్ని?